0: ಬೇವಬುಕ್ ಮಾ ತಿಯಂಗಲ್ ಸೆವೆನ್ ಎಮ್ ದು ಮತ್ತು ಆಮ ಚಮಲ್ ಕುರೆ ಆವ ತಿಯಲ್ ಯುಲ್ ರೇಡಿಯೋ.
1: Check, check, check, check. Check 1, 2.